ಯೋಗಾಸ್ ಪ್ರಭಸು ಪ್ರಸನ್ನ ಬಸಮಸು ಪ್ರವದಯತಿಮದುದುಮಯಸರ್ವನಧಾನ ಪ್ರವತಿರಿಮಯಾಯ ಬಹುಕೃಷ್ಣಕರ್ಮಲಯ ಜ್ಯೋತಿಜತ್ಲಾವಹತ್ಯತ್ಲಗಹರ್ನಾಧುನನಕಿನಕ ಕೃಷ್ಣಾಸಲೋಕ ಸಾಧುಕ ಸಂಗ ಪ್ರಫುಲ್ಲ ಸಾಧುಕ ಸಂಗ ಪಂಚ ಸಾಧು ಸಂಗ ಮೃದ್ರ ಪುಂಚ

ಭೂಮಂಡಲ ಕೈಗೂಡ ಸಸಿಯರ ಸೂರ್ಣಖ್ಯಾತರ ಕೈಕೂಡ ದೇವದಾನವೇಂದ್ರ ಸರ ಶಾತರ ಸಕಲ ಸಾಮಗ್ರಿ ಸೂರು ತಾರ ನಾನಕ ಜಯ ಜಯ ಪಾವ ದೇ ಸ ದೇಹನ ತಾರ ಕೈಗೂಡ ರಾಜ ಸತಾಮಸ ಸಾಧಕ ಕೈಗೂಡ ವೇದ ಪ್ರಾಣ ಸಮರತರ ಸಾ ಸತ

ಅದು ಬಂದಂದು ಊಟ ಕುರುಬಸ ನಾನು ಹಾಸು ಊಟ ಸಹಸ ಖಟೀಲ ಕೋಟ ತಾವೆ ದ್ರವತನ ಯಾವ್ಯಾ ಮಾಯಪ್ಪ ಛಾಪನ್ ಕೂಗುಬಿಕೆ ಆಕಿ ಕರ ನ್ರವತಾವೆ ಖಾಬ್ ಖಾಮರ ಬಿನ ಸಂದೋಹನ ಕೂಗು ರಾಜ ಸುಬ್ರಹ್ಮಣ ವರ್ತ ಬೃತ ಸಾವು ಕಾಜ ನಾಮ ರಂಗ ಸರ್ವಸುಖ ಬಿಡು ಬಾಗಿ ಕಹಬ್ರಾವತು ಕನಕರಾವನ ಪಿಯಾಬ್ ಸದಸ್ಯ ನಾನು ಹರ್ಜಾಬ್ ಕನಕರಾವನ್ ಕರ್ಣ ಹಾರಿಸ್ ಕಹದ ಕಹ ವಿಚಾರ ಜಯಸಿದ್ರೆ